0: ಕಾಣದೇ ಇರೋ ಪ್ಲೇಸು.
1: ಇನ್ನು ಮಾರಿ ಎಲ್ಲ ಕೊಟ್ಟಿ ಪೆಂಚು ತರ ದೋಸು.
0: Hey, don't stop dancing. Poonagalu loading.